ಪ್ರಪಥ್ಯಾಯ ಚ ಪ್ರಪಥ್ಯಾಯ ಚ ಪ್ರಪಥ್ಯಾಯ ಚ ಪ್ರಪಥ್ಯಾಯ ಚ ಪ್ರಪಥ್ಯಾಯ ಪ್ರಪಥ್ಯಾಯ ಚ ನಮೋ ನಮಶ್ಚ ಪ್ರಪಥ್ಯಾಯ.

ಹರಿತ್ಯಾಯ ಹರಿತ್ಯಾಯ ಚ ಹರಿತ್ಯಾಯ ಚ ಹರಿತ್ಯಾಯ ಚ ಹರಿತ್ಯಾಯ ಚ ಹರಿತ್ಯಾಯ ಚ ಹರಿತ್ಯಾಯ ಹರಿತ್ಯಾಯ ಚ ನಮೋ ನಮಶ್ಚ ಹರಿತ್ಯಾಯ ಹರಿ

ವಿದ್ಯಾಯಸ್ಯ ಆತ್ಮ ಸಂಸ್ಥಿತಿಹಿ ಸ್ವಚ್ಛಂದ ಸಾಹಿತಸ್ಯೇಚ್ಛ ತಸ್ಮೈ ತಸ್ಯೈ ನಮೋ ನಮಃ.